ಅಂತ ಮಾಡ್ತಾರಂತ, ವರದಲು ಭೂಕಂಪಾಲು ರಾಕುಂಡಾ ಮಾನವಂಟ, ಎದು ಚೂಸಿನ ರಕ್ತಾಲೆ ಕಾಲು ಗಟ್ಟಿ ಪಾರುನಂಟ.